ಟೇಬಲ್ ನಮ್ಮಲ್ಲೆಲ್ಲ ಟರಲ್ಗಲ್ಲ ಚಾಲ್ಸನ್ ಮಲಾಕಮಿ ಕೂಟಿನಿ ದಿ ಸುತ್ತೂರು ಹಾಕಿ ಬಹು ಅಸಿಟಿ ಜುಮ್ಮಿ ಏನಂತೀವಿ ವಹ್ಮುರೈ ಲೇ ವಾನ್ನಮ ರಬ್ಬನ ಇಲಲ್ಲಾಹ್ ನಾ ಸಿನು ದನ್ನು ವೈದಲ್ ದುಫನ್ ನುಫುದುಲ್ ಶೈಯಲ್ ದಿನರ ದಹ್ಕುಲ್ ದಿಕರ್ ಯಲ್ಲ ಮಲಾಕಮಿ ದಿಲ್ಲು ದಿ ಸುತ್ತೂರು ಹಾಕಿ ಬಹು ಅಸಿಟಿ ಜುಮ್ಮಿ ينتمي واحد وخبري ما إنا لله من كتيالا نموم تكنون لن يدلو بمخجي روحي بمؤسسي بوليك فنفنك ينتمي نوكي نفا نوكي بفور وخني واكربا وناس من يقري نحبوب السكرات وقتنا السكرات ليك تيدتنا فاطمة نكو wona sama njaqri man tam ci sa ko njaqri ndax bay fu tite rek ma tite leena yonenti bi dadi akola sayyidatuna fatima ci waxtu wowule kalam ga daldi jeng nak wad leena fofu nak la roham njaqri.